ಸಾಧು ಬಣ್ಣ ಸೇಲರೈತೋ ಗಡಿ ಪಲಕರುಯಿಕ ಸಂತ ಬಣ್ಣ ಸುಖಿಲೇತೋ ಜಿಂದಗಿ ಬರೆಯೋತ ಗರು ಸಮಾನ ದಾತ ನಹಿತೋ ಸಾಯಲ ಶ್ರೀತ ಸಮಾನ ತೀನ ಲೋತರಿ ಸಂಬರದಾತೋ ಗರು ದಿಯೋ

0: ರಂ ಬಂ ಬಂ ಬಂ ಹಸೋ ಔರ್ ಹಸಾಯ ಕರೋ
1: ಕುಟಿ ಸಬ್ಬೆ ಕದಮ್ ದೇಖೋ ರಂ ಬಂ ಬಂ ಮಜೆ ಐಸೆ ಗೀತ ಗಾಯ ಕರೋ ಕಭಿ ಖುಷಿ ಕಭಿ ಗಮ್ ಡರ ರಂ ಬಂ ಬಂ ಹಸೋ
2: ಶಾರದಾ ಜೀ ಗೀತ ವಾಕೈ ಬಹುತ್ ಹಿ ಉಲ್ಲಾಸಿತ ಕರ ದೇನೆ ವಾಲಾ ಕದಮೋ ಕೋ ಥಿರ್ಕಾ ದೇನೆ ವಾಲಾ ಆಪ್ನೆ ಸುನವಾಯಾ ಸ್ಫೂರ್ತಿ ವಾಕೈ ಆ ಗಯಿ ಹೈ ಹಮ್ ಆಪ್ಸೆ ಯೇ ಜಾನ್ನಾ ಚಾಹೆಂಗೆ ಕಿ ಯೋಗ ಕಿ ಕುಚ್ ಐಸಿ ಟಿಪ್ಸ್ ಜೋ ಸುಬಾ ಉಠ್ನೆ ಸೆ ಲೇಕರ್ ಜೈಸೆ ಕೈ ಲೋಗ್ ಆಫೀಸ್ ಮೇ ಕಾರ್ಯಾಲಯ ಮೇ ಕಾಮ ಕರ್ತೆ ಹೈ ಥಕಾನ್ ಸಿ ಹೋ ಜಾತಿ ಹೈ ತೋ ವೋ ತೋ ಬಾರ್ ಬಾರ್ ಅಪ್ನಾ ಕಾರ್ಯಾಲಯ ಛೋಡ್ ಕೆ ಯೋಗ ಸೀಖನೆ ನಹಿ ಜಾ ಸಕ್ತೆ ಲೇಕಿನ್ ಕಾರ್ಯಾಲಯ ಮೇ ರಹತೆ ಹುವೆ ಕ್ಯಾ ಕರ್ ಸಕ್ತೆ ಹೈ ಕಿ ಆಧೆ ಪೌನ್ ಘಂಟೆ ಕೆ ಬಾದ್ ಯಾ ದೋ ಘಂಟೆ ಕೆ ಬಾದ್ ಉನ್ಮೇ ಏಕ್ ಊರ್ಜಾ ಬನಿ ರಹೆ
3: ಬಹುತ್ ಅಚ್ಛಾ ಪ್ರಶ್ನ ಕಿಯಾ ರಾಜೇನ್ ಜಿ ಕ್ಯೂಂಕಿ ಆಜ್ ಕೆ ಸಮಯ ಮೇ ಸಭಿ ಯೇ ಲೋಗ್ ಕಹತೆ ಹೈ ಕಿ ನಹಿ ಮೇ ಬಹುತ್ ಬಿಜಿ ಹೂಂ ಮುಜೆ ತೋ ಟೈಮ್ ನಹಿ ಮಿಲಾ ಪರ್ ಆಪ್ ಅಪ್ನೆ ಘರ್ ಪರ್ ಯದಿ ಕೋಯಿ ಮಹಿಲಾ ಹೈ ಯಾ ಜೋ ಭೀ ಪುರುಷ ಹೈ ಆಫೀಸ್ ಮೇ ಹೈ ತೋ ಆಪ್ ವಹಾಂ ಪರ್ ಭೀ ಅಪ್ನೆ ಕಾಮ್ ಕೆ ದೌರಾನ್ ಯೋಗ ಕರ್ ಸಕ್ತೆ ಹೈ ಕ್ಯೂಂಕಿ ಯಹಾಂ ಪರ್ ಭೀ ಹಮ್ ಜೋ ಯೋಗ ಕಿ ಬಾತ್ ಕರ್ ರಹೇ ಹೈ ವೋ ಗೃಹಸ್ಥಿ ಯೋಗಾ ಕಿ ಬಾತ್ ಕರ್ ರಹೇ ಹೈ ಕೋಯಿ ಹಮ್ ಸಾಧು ಸನ್ಯಾಸಿಯೋ ವಾಲೆ ಯೋಗಾ ಕಿ ಬಾತ್ ನಹಿ ಕರ್ ರಹೇ ಹೈ ಹಮ್ ಗೃಹಸ್ಥಿ ಯೋಗ ಕಿ ಬಾತ್ ಕರ್ ರಹೇ ಹೈ ತೋ ಜೈಸೆ ಕಿ ಆಪ್ನೆ ರಾಜೇನ್ ಜಿ ಕಹಾ ಕಿ ಆಫೀಸ್ ಮೇ ಹೈ ತೋ ಕ್ಯಾ ಕರೇ ತೋ ದೇಖಿಯೇ ಆಫೀಸ್ ಮೇ ಹೈ ತೋ ಆಪ್ಕೋ ಮೇನೆ ಜೈಸೆ ಪಹಲೆ ಬತಾಯಾ ಕಿ ಜಾಗರೂಕ್ ಹೋನಾ ಜರೂರಿ ಹೈ ಆಪ್ ಬೈಠೆ ಹೈ ಅಪ್ನೆ ಕುರ್ಸಿ ಪರ್ ತೋ ಕುಚ್ ದೇರ್ ಕೆ ಲಿಯೇ ಯೇ ಧ್ಯಾನ್ ರಖೇ ಕಿ ಬಹುತ್ ದೇರ್ ಯದಿ ಆಪ್ ತೀನ್ ಚಾರ್ ಘಂಟೆ ಸೆ ಲಗಾತಾರ್ ಕುರ್ಸಿ ಪರ್ ಬೈಠೆ ಹೈ ತೋ ಆಪ್ ಏಕ್ ಚಕ್ಕರ್ ಲಗಾ ಕೆ ಆಯಿಯೇ ಕ್ಯೂಂಕಿ ಲಗಾತಾರ್ ಬೈಠನಾ ಯಾ ಲಗಾತಾರ್ ಖಡೆ ಹೋನಾ ಸ್ವಾಸ್ಥ್ಯ ಕೆ ಲಿಯೇ ಸಹಿ ನಹಿ ಹೈ ತೋ ಯೇ ಆಪ್ಕೋ ಜಾಗರೂಕ್ ಹೋನಾ ಅವೇರ್ನೆಸ್ ರಖನಿ ಹೋಗಿ ಕಿ ಯದಿ ಆಪ್ ಬಹುತ್ ದೇರ್ ಬೈಠೆ ಹೈ ತೋ ಖಡೆ ಹೋ ಜಾಯಿಯೇ ಬಹುತ್ ದೇರ್ ಖಡೆ ಹೈ ತೋ ಬೈಠ ಜಾಯಿಯೇ ಫಿರ್ ಆಪ್ ಯದಿ ಖಾನೆ ಕಾ ವಕ್ತ್ ಹೋ ಗ್ಯಾ ಹೈ ಆಪ್ ಖಾನಾ ಲೇನೆ ವಾಲೆ ಹೈ ತೋ ಆಪ್ ಯದಿ ವಹಾಂ ಪರ್ ಹಮಾರೆ ಲಿಯೇ ಆಸನ್ ಕರ್ನಾ ಸಹಿ ನಹಿ ಹೈ ಜೈಸೆ ಮೈನೆ ಬತಾಯಾ ಕಿ ಖಾನೆ ಸೆ ಪಹಲೆ ಆಸನ್ ಕರ್ನಾ ಚಾಹಿಯೇ ಪರ್ ಹಮ್ ಆಫೀಸ್ ಮೇ ನಹಿ ಕರ್ ಸಕ್ತೆ ಯದಿ ಆಫೀಸ್ ಮೇ ಆಪ್ಕಿ ಚಾರ್ ಮಂಜಿಲ್ ಹೈ ತೋ ಆಪ್ ಚಾರ್ ಫ್ಲೋರ್ ಚಢ್ ಕೆ ಆ ಜಾಯಿಯೇ ಉಸ್ಕೆ ಬಾದ್ ಅಪ್ನಾ ಲಂಚ್ ಲೀಜಿಯೇ ಯೇ ಹಮ್ಕೋ ಧ್ಯಾನ್ ರಖನಾ ಚಾಹಿಯೇ ಔರ್ ಖಾನೆ ಕೆ ಬಾದ್ ಜೈಸೆ ಅಬ್ ಹಮ್ ವಹಾಂ ಪೆ ತೋ ಹಮ್ ನಹಿ ಆರಾಮ್ ತೋ ನಹಿ ಕರ್ ಸಕ್ತೆ ಹೈ ದೇಖಿಯೇ ಜೈಸೆ ಮೈನೆ ಬತಲಾಯಾ ಶಿಥಲೀಕರಣ ಹೋನಾ ಚಾಹಿಯೇ ತೋ ಶಿಥಲೀಕರಣ ಮೇ ಯಹಾಂ ಪೆ ಯಹಿ ಬೋಲುಂಗಿ ಕಿ ಹಮ್ಕೋ ಥೋಡಿ ದೇರ್ ಕೆ ಲಿಯೇ ಕಾನ್ಶಿಯಸ್ ರಿಲ್ಯಾಕ್ಸೇಷನ್ ಮತಲಬ್ ಜಾಗತೆ ಹುವೆ ಸೋನಾ ಚಾಹಿಯೇ ಆಪ್ ಅಪ್ನೆ ಹಿ ಜೋ ಭೀ ಆಪ್ಕಾ ಉಸ್ ಸಮಯ ಲಂಚ್ ಕಾ ಬ್ರೇಕ್ ಟೈಮ್ ಹೈ ಆಪ್ ಉಸ್ ಮೇ ಆಂಖ್ ಬಂದ್ ಕರ್ಕೆ ಜೋ ಭೀ ಆವಾಜೇ ಆಪ್ಕಿ ಆ ರಹಿ ಹೈ ಮಾನ್ ಲೀಜಿಯೇ ದೂರ್ ಸೆ ಕಿಸಿ ಪಕ್ಷಿ ಕಿ ಆವಾಜ್ ಆ ರಹಿ ಹೈ ಯಾ ಕಿಸಿ ವಾಹನ್ ಕಿ ಆವಾಜ್ ಆ ರಹಿ ಹೈ ಯಾ ಪಂಖೆ ಕಿ ಆವಾಜ್ ಆ ರಹಿ ಹೈ ಯಾ ಕುಚ್ ಮ್ಯೂಸಿಕ್ ಹಿ ಆಪ್ನೆ ಲಗಾಯಾ ತೋ ಬಹುತ್ ಧ್ಯಾನ್ ಸೆ ಕೇವಲ ಉಸ್ಕೋ ಸುನ್ನಾ ಹೈ ಆಪ್ಕೋ ಆಪ್ ಉಸ್ ಮೇ ಹಿ ರಿಲ್ಯಾಕ್ಸ್ ಹೋ ಜಾಯೆಂಗೇ ಆಪ್ಕೆ ಲಿಯೇ ವೋ 20 ಮಿನಿಟ್ ಯಾ 10 ಮಿನಿಟ್ ಜೋ ಭೀ ಆಪ್ ದೇ ಪಾತೆ ಹೈ ವೋ ಆಪ್ಕೋ ಏಕ್ ಕಾನ್ಶಿಯಸ್ ರಿಲ್ಯಾಕ್ಸೇಷನ್ ದೇಗಾ
2: ಫಿರ್ ಸೆ ಅಪ್ನಾ ಕಾಮ್ ಕರ್
3: ಫಿರ್ ಸೆ ಆಪ್ ತರೋ ತಾಜಾ ಹೋ ಜಾಯೆಂಗೇ ಕಾಮ್ ಕರ್ಮೆ ಆಪ್ ಇಸೆ ಅನುಭವ ಕರ್ಕೆ ದೇಖಿಯೇ ಯೇ ಸಾರಿ ಚೀಜೆ ಜೋ ಹೈ ವೋ ಅನುಭವ ಕರ್ನೆ ಕಿ ಹೈ ಆಪ್ ಇಸೆ ಅನುಭವ ಕರ್ಕೆ ದೇಖಿಯೇ ಆಪ್ ವಹಾಂ ಪರ್ ರಿಲ್ಯಾಕ್ಸ್ ಹೋ ಜಾಯೆಂಗೇ ಔರ್ ಆಪ್ ಕಾಮ್ ಫಿರ್ ಸೆ ತಾಜಗಿ ಕೆ ಸಾಥ್ ಕಾಮ್ ಕರೇಂಗೇ
2: ಕ್ಯಾ ಬಾತ್ ಹೈ ये तो आपने बहुत ही अच्छी बात बताई कि थोड़ा सा ब्रेक हमें लेना ही जरूरी होता है और वो ऐसा नहीं ब्रेक होगा कि वो घड़ी के हिसाब से ब्रेक होगा काम करते करते कुर्सी से उठिए या कंप्यूटर पर बहुत ज्यादा देर तक टिके हैं थोड़ा सा ध्यान हटा के ध्यान में करो
3: वहीं पर आप थोड़ा सा पांव को थोड़ा सा आगे पीछे कर लीजिए गर्दन को थोड़ा सा राइट लेफ्ट ऊपर नीचे थोड़ा सा हिला लीजिए आंखों की आप एक्सरसाइज कर दे थोड़ा सा आंख बंद करिए खोलिए जल्दी जल्दी पलकें झपक लीजिए आंखों को राइट लेफ्ट घुमा लीजिए क्योंकि आप लगातार कंप्यूटर के सामने बैठे हैं आपकी आंखों पे स्ट्रेन हो रहा है तो आप थोड़ा सा तुरंत आप अपने आई मूवमेंट उस समय कर सकते हैं तो ये छोटी छोटी चीजें हैं जो आप ऑफिस में रह के भी कर सकते हैं और इसी तरह की चीजें घर पे महिलाएं भी कर सकती हैं।
2: अच्छा ये भी हमने सुना है कि कई बार लोग सोशल मीडिया पर बहुत ही सक्रिय होते हैं ऑफिस में काम करते करते भी कोई टिप्स मिल गया बिना किसी सोच समझ के उस पर अमल करना शुरू कर देते हैं तो वो कितना लाभदायक होता है।
3: मैं वापस आपको वही बात दोहराऊंगी कि देखिए किसी का भी देख के उसे हमको तुरंत फॉलो करना नहीं चाहिए क्योंकि वो एक अलग है जिसके लिए ये टिप दिया गया है वो एक अलग व्यक्ति है और आप एक अलग हैं। ये जरूरी नहीं है कि उसके लिए जो सही है वो आपके लिए भी सही होगा तो मैं तो नहीं कहूंगी कि आप उसको अपनाइए आप पहले सीखिए आप अपने आप का देखिए आपके लिए जरूरी है कि नहीं है, है तो आप एक हफ्ते उस चीज को करके देखिए कि आप उसका क्या असर होता है उसके बाद आप उसे अपनाइए।
2: यहाँ पर एक गाना तो बनता है फिर
3: अभी मैं थोड़ा सा कुछ सब्जेक्ट से हमारे हट के आपको गाना सुनाऊंगी मेरा मन पसंद गाना है जिसके बोल हैं